ಆಕತ್ಥದ್ ಬರಾಲಿ. ಹರ್ಬುನು ಭಿನ್ ಭಿನ್ ದರ್ಬು ಹಾಕ್ರಾಲಿ, ಭಿನ್ ಭಿನ್ ಜನ್ ಸೀಜನ್ ಗುಠಿ ಬರಾಲಿ. ಆವಾಕೆನ್ ತಂಗಿ ಹಿಸಾಬ್ನು ಆ ಹರ್ಬುದಿ ನಾಮ ಆಗಿ ಲಗನ್ ಚಿಯಾಲಿ. ಅಕ್ಕನ್ ಜುದಿ ನಾಮ್ ತೆಂಗೊಥಲೆ ಈ ಬರ್ಸಾ ಚಖಾ ಹರ್ಬುನು ಅಂಸಾ ಮನಾಲಿ, ಓಡ್ಸ್ಕೋಭಿ ಮನಾಲಿ, ಆರು ಅದನ್ ಭಿನ್ ನಾಮ ಅಂದರ್ದಾತ್ ಆರು ನಾಮ್ ವ್ಯವಹಾರ ನಂದಾತ್. ಇಲ್ಲಿ ಕಥ ಮಂಜಾ ಹರ್ಬು ಅತಲಿ ಬುಲಿಕಿರಿ ನಮೇ ಜಿಯಾಬನ್ ಅಗ್ಲಿ ಹುವಾಗಿ ಲಗನ್ ಜೆತ್ತಿ ದರ್ಬು ಹಕ್ರಾಲಿ. ಬೋಥಲೆ ನಾಮ್ ಉಕ್ತ ಪಾಕ್ಸಿ ನನಾಲ್ ದಾತ್, ಆರು ಹೊನ್ನೆ ಬೋಥಲೆ ಪಾಟಿ ಬಾಉಂಸಾ ಆರು ಜಬತಿಯಾ ಜಹಾ ನಮೇ ಘರ ಕೊರೋನಾ ಅತಿಲಿ ಅದನ್ ಭಿ ನಾಮ್ ಕಮಲ್ ದಾತ್ ಬಾಟಿ ಕುರ್ಗಾಲ್ ದಾತ್ ರಾಜಂದ್ರಾಲ್ ದಾತ್ ಆರು ಮಂದಾ ಚೀಕಿರಿ ಜನ್ ಜೊನ್ಹಿ ದೊಡ್ಕೋ ಭಯತಾಡ್ ಈಬನ್ ನಮ್ ಇದಲ್ ದಾತ್ ಆವದ್ ಆ ರಾಂಜನು ಅರ್ಗಾಲಿ ಆರು ಅದದ್ ಫಾಡು ಫಾಡಾಲಿ ಅದನ್ ನಾಮ್ ವ್ಯವಹಾರ ನನ್ನಲ್ ದಾತ್ ಆರು ಹಟ್ಟೆಗೆ ಭಿ ಹುವಾಲ್ ದಾತ್ ಜದಿ ಅಧಿಕ ಉಸರ್ ಮಂಜಾ ಹಲೇ ಆರು ದುಯ್ ಪೈಸಾ ಅನ್ನುಂತಿ ನಾಮ್ ಅಂದ್ರಾಲ್ ದಾತ್. ತ ತೆಂಗಿನ ಕಥ ಮಂಜಾ ಜಿ ಈ ಹರ್ಬು ಅತಲಿ ಬುಲಿಕಿರಿ ಜೆತ್ತಿದ್ ಸಂಭವ್ ಮನಾಲಿ. ಹೆಲೆ ಅಕ್ಕುನ್ ನಮ್ ಜೆತ್ತಿದ್ ಅಹನ ಕಥಾದ್ ಜಿ ಹರ್ಬುದ್ ನಮೇ ಜಿಯಾಗಿ ಲಗಾನ್ ಇಹ ದೊರ್ಕಾರಿದ್ದು. ಅರು ಜೆಹೆತು ಇದದೊಂಟ ಬಡೇಟಿ ಜಿನಿಸ್ ನಾಮ್ ಜೊದಿ ಈ ಹರ್ಬು ಬಕ್ಡಿಬೊನ್ ನಾಮ್ ವ್ಯವಹಾರ ನಾನತಾರು ಮುಂಜಚೋತ್ ಹಲೆ ನಮೇ ಬರ್ನಾ ದೇನ್ ಪಿಢಿ ಗುಟಿ ಅಬಡಾ ರೆಕ್ಕನೆ ಕಮರ್ ತಮೇ ಲಗನ್ ಭಿ ಚಿಂತಾ ಕಮನಾ ಜರೂರಿದು. ಅದ್ಗೆ ಲಗನ್ ಎಕ್ಕನಿಕಿರಿ ನಮೇ ಹರ್ಬು ಬೋದ್ ಬಾಚರ ಆ ಕಥನ್ ಚಿಂತಾ ಕಮನಾ ಜರೂರಿ ಮಂಜಾಕಿರಿ ಕಿಚಿ. ಅರು ನಮ್ಮ ಪದ್ದ ಪಟ್ಕಿನ ಗುಠಿ ಅದನ್ನು ಅಹಲ್ ದಾತ್ ಆರು ಎಕ್ಕನಿಕಿರಿ ಈ ಹರ್ಬುದ್ ಬಾಚರ ಅದ್ಗೆ ಲಗನ್ ನಮ್ಮ ನಲ್ಕು ಬಿ ನನಲ್ ದತ್ ಬಾತ ಹೇಳಿ ಖಾಲಿ ಬಾಚ ಬಾಚ್ಕುನ್ ಮಾಮನಿ ಈ ಹರ್ಬುದ್ ಎಕ್ಕನಿಕಿ ಬಾಡ್ರೋ ಆ ಕಥನ್ ಬಿ ನಮೇ ಚಿಂತನ ಕಥಾದು. ನಮ್ಮ ತ ಹರ್ಬುನ್ ವ್ಯವಹಾರ ಕಮಾಲ್ ದಾತ್ ಹರ್ಬುಂತ ಮನ್ನು ಹರ್ಬುಂತ ರುಯಿ ಹರ್ಬುಂತ ಅಥಾ ಹರ್ಬುಂತ ಕಂಕು ಜೆತಿ ಒಂದ್ರಾಲ್ ದಾತ್ ಹೆಲೆ ಪುನಾ ಎಕ್ಕನೆಕ್ರಿ ಮನ್ನುಂಟ ಮನೋ ಆ ಕಥನ್ ಎಕ್ಲಾ ಚಿಂತಾ ಕಮಾಲ್ ದಾತ್ ಭಲ್ಜೆ. ಜದಿ ಭಿ ಕಮಾಲ್ ದಾತ್ ಹಾಂ ನಿಜರ್ ನಿಜರ್ ಜನ ಹಲ್ಲು ಖುಣಿ ಆತಲಿ ಕಾ ಗೊಡ್ಡ ಆತಲಿ ಅನ್ನು ಒಂಡೊಂಟ ಮನ್ನು ಇದಾಲ್ ದಾತ್ ಟಾಠಾ ಮನ್ನಾ ಕಾ ಜಂಬು ಮನ್ನಾ ಕಾ ಬಡ ಮನ್ನು ಮನ್ನಾ ಕಾ ಎಂದ್ರಿನ್ ಭಿ ಒಂಟ ಮನ್ನು ನಮ್ಮ ಹೊನ್ನೆ ಇದಾಲ್ ದಾತ್ ಹೆಲೆ ಎಕ್ಕನೆಕ್ರಿ ನಮೆ ಮನ್ನು ಇದಿನ ಬೋದ್ ಜೊಹೋ ಮನ್ನಾಂಗ ಆ ಕಥನ್ ನಮ್ಮ ಅಹನ ಕಥ. ಆರು ಇದ್ಗೆ ಲಗನ್ ನಮೆ ಸಮಾಜನು ಜತ್ಕಿ ಭಿ ಆಲಾ ರತಲ್ನಾರ್ ಜತಿರ್ ಚಿಂತಾ ನನಲ್ನಾರ್ ಆರು ಸರ್ಕಾರ ಭಿ ಇದ್ಗೆ ಮೀಯ ಚಿಂತಾ ನನಾಲಿ. ಅರುಂಟ ಕಥ ಎಕ್ಕನೆಕ್ರಿ ಹರ್ಬು ಬೋದ್ ಬಡ್ರೋ ಆಬೋನ್ ಒಂಟ ಅಭಿಯಾನ ಲೆಖಾ ಜತಿರ್ ಒಚ್ಚಕಾನಾರ್ ಸರ್ಕಾರ ಭಿ ಅದನ್ ತೆಂಗಾಲಿ ಅದದ್ ಮಂಜಾ ಜಿ ಬನ ಮಹೋತ್ಸವ ಬನ ಬಾಚ್ಕುನ್ ಅಹಲ್ದಾದ ನಮ್ಮ ಜಿ ಹರ್ಬು ಮಹೋತ್ಸವ ಬಾಚ್ಕುನ್ ಅಂಟ ಹೊನ್ನೆ ಉತ್ಸವ ಪಾಲನ್ ಕಮನಾ ಲೆಖಾದು. ತ ಈ ಜುಲೈ ಮಾಸ್ತ ಏಕ್ ತಾರೀಕ್ ತಿ ಸಾತ್ ತಾರೀಕ್ ತಕ್ ಬನ ಮಹೋತ್ಸವ ಸಪ್ತಾಹ ಇದತ್ ಪಾಲನ್ ಮನಾಲಿ. ತಂಗಿ ಅಸಲ್ ಕಥಾ ಮಂಜಾ ಜೆ ನಮ್ಮ ಈ ಸಮಯನು ಜನ್ತಾಕಿರಿ ಹೇಳಿ ಮನ್ನು ಗುಠಿನ್ ಇದೋತ್ ಛೋಟಿ ಛೋಟಿ ಜಹಾ ಭಿ ಮನ್ನು ಆತ್ಲಿ ಅದದ್ ಫಾಡುಗೆ ಮನ್ನು ಮನ್ನಾ ಕಾ ಕೆನ್ಸಿ ಭಿ ಮನ್ನು ಜೊದಿ ಅದದ್ ಇದೋತಾರು ಪಾರ್ದೋ ಹಲೆ ನಮ್ಮ ಅನ್ನುಂತ ಕಂಕು ಬನೊಂದರೋತಾರು ಅದನ್ ಎಕ್ಕನಿಕಿರಿ ಪಟಾ ಮನ ಎಕ್ಕನಿಕಿರಿ ಬಾಉಂಸಾ ಮನ ಎಕ್ಕನಿಕಿರಿ ಪಾಟಿ ಮನ ಕಾ ಆಹುರಿ ಭಿ ಎಕ್ಕನಿಕಿರಿ ನಮೇ ಸಬುದಿನಿಯಾ ವ್ಯವಹಾರ ಕಮಾಲ್ ದಾತ್ ಅಡಪಾನು ಗುಠಿ ಅದಾದ ಮನ ಅನ್ನು ನಮ್ಮ ಬಾಲಿ ಕಮಾಂಗೋದ್ ಅನ್ನು ನಮ್ಮ ಝರ್ಕಾ ಕಮಾಂಗೋದ್ ಅನ್ನು ನಮ್ಮ ಪೊಲಕ್ ಭಿ ಕಮಾಂಗೋದ್ ಕುರ್ಚಿ ಟೇಬುಲ್ ನಾನಾ ಪ್ರಕಾರ ಜಿನಿಸ್ ಅದದ ಮನಾಂಗ. ತಾ ಹೊನ್ನೆ ನಮ್ಮ ಜೊತೆ ಇದ್ದಕಾರತ್ ಮನ್ನು ಹಲಿಕನ ಅದನ್ ವ್ಯವಹಾರ ಕಮೋದ್ಜೆ ಕಾ ಇನ್ನ ಜೊತೆ ಇದೋದ್ ಹಲಿಕನ ನೇಲಾನೆ ಬಾರೋರ್ ಅದನ್ ವ್ಯವಹಾರ ಕಮೋರ್ಜೆ. ತಾ ಆ ಕಥಾನ್ ಜೆತ್ತಿರ್ ತರ ಅಣಸ್ತಾನಾಗೆ ಲಗನ್ ಎಕ್ಕನಿಕಿರಿ ನಾಮ್ ಭವಿಷ್ಯತ್ ಪೀಳಿಗೆ ಲಗನ್ ಮನ್ನು ಇದೋತ್ ಆರು ಎಕ್ಕನಿಕಿರಿ ಈ ಜನ್ ಹರ್ಬು ಬೋದ್ ಬಾಡ್ರೋ ಆ ಕಥಾನ್ ಜೆತ್ತಿರ್ ತರ ಸಚೇತನ್ ಕಮಾ ಖಾತರಾಲಿ. ಅದ್ಗೆ ಲಗನ್ ಸರ್ಕಾರ ಭಿ ಭಿನ್ ಭಿನ್ ಪದಕ್ಷೇಪ ಅಚ್ಚಿಕಿಚಿ ಭಿನ್ ಭಿನ್ ಜನ್ ಬೇಸರಕಾರಿ ಅನುಷ್ಠಾನ ಗುಠಿ ಆತಲಿ ಅಬಡಾರ್ ಹಿ ಇದನ್ ಬಡೇ ಗುರುತ್ವರ ಸಹಿತ ಅಚ್ಚಕನಾರ ಆರು ಮನ್ನು ಇದಾಲ್ನಾರ್ ನಾಮ ಗುಠಿ ಭಿ ನೆಮ್ ಅಡಪನ್ ಗುಠಿ ಕಾ ಪದ್ದನ್ ಗುಠಿ ಅತಲ್ದಾತ್ ನಮೇಜನ್ ಹಲ್ಲು ಖುಂಡಿ ಆತಲಿ ಕಾ ನಮೇಜನ್ ಗೊಡ್ಡ ಆತಲಿ ಅನ್ನು ಭಿ ಜೊತೆ ನಾಮ ಮನ್ನುನ್ ಜೊತೆ ಇದೋತ್ ಹಲೆ ನಮೇ ಹದ್ದು ಬಚ್ಚುರಿಗೆ ಲಗನ್ ಭಿ ಅದತ್ ಕಾಮ್ ಕಟ್ಟೋ. ಆರು ಹೊನ್ನೆ ಬೋಥಲೆ ನಮ್ಮ ಈ ಜನ್ ಮನ್ನು ಆತಲಿ ಕಾ ಹರ್ಬು ಆತಲಿ ತಮೇ ಆ ಮನ್ನುಗೆ ಕಾ ಹರ್ಬುಗೆ ಎಂದಿರ್ ಅವದಾನ ಆತಲಿ ನಮೇ ಸಮಾಜ್ಗೆ ಮೀಯಾ ನಮೇ ಜಿಯಾಗೆ ಮೀಯಾ